ಸಂಗೀತ ಸರಣಿ ಕರ್ನಾಟಕ ಸಂಗೀತ ಪಾಠಂ. ಪಾರ್ವತಿಪುರಂ ಎಚ್ ಪದ್ಮನಾಭಯ್ಯರ್.